ಮನು ಮಧೆ ಸದಣಿ ಕುದವರಿ ದಳೆ ಅದ ಮನು ಮಧೆ ಸದಣಿ ಕುದವರಿ ದಳೆ ಲಾಲ ರಂಗಿ ಫೂಲ ತುಜಾಗ